ಎನ್ ಆರ್ ಜಿ ದೇಶದ ಮಜ್ಲಿಸ್ ಶೇಖ್ ಹೊರಡಿರುವರು ಆಶಾ ಹಾಜರ್ ಆಜಕ್ಕೆ ಎಸ್ ಮಜ್ಲಿಸ್ ಶೇಖ್ ಹೊರಡಲೇ ಪೇಶ್ ಕಿ ಚಾಯ್ಕಿ ಹುಂ ತೋ ಥೋಡಿ ದೇರ್ ಬಾದ್ ಅರ್ಜತಿ ಕಲ್ ಅರ್ಜತಿ ಕಲ್ ತೋ ಫೌರನ್ ಬಾದ್ ಹಫ್ತಾವಾರಿ ಪ್ರೋಗ್ರಾಮ ಮಾಚಿದೀ ಮಹಕ್ ಪೇಶ್ ಕೀತಾ ಜಾಯೇಗಾ ਉਸ ਤੋਂ ਫੌਰਨ ਬਾਅਦ ਸੁਗਮ ਸੰਗੀਤ ਪੇਸ਼ ਕੀਤਾ ਜਾਏਗਾ ਜਿਸ ਤਹਿਤ ਤੁਸੀਂ ਸੁਣੋਗੇ ਰਵੀ ਕਾਂਤ ਸ਼ਮੀਮ ਇਕਬਾਲ ਤੇ ਹਰਵਿੰਦਰ ਸਹਿਗਲ ਹੋਰਾਂ ਦੀਆਂ ਆਵਾਜ਼ਾਂ ਤੇ ਮਜਲਿਸ ਦਾ ਆਖਰੀ ਸਿਲਸਿਲਾ ਤਮੰਨਾ ਤੁਹਾਡੀ ਨਜ਼ਰ ਹਮੇਸ਼ਾ ਵਾਂਗ ਰੋਜ਼ ਵਾਂਗ ਸ਼ਾਮ 6:25 ਤੇ